ಮದಮ ನಿನ್ನ ನಿಂದ ಸಾಂಸದ ನಿನ್ನ ಮಗ ಮನೆ ಕುಂಟರು ಇಲಗರು ಮನೆ ಕುಂಟರು ಇಲಗರು ಮನೆ ಕುಂಟರು ಪಿಲ್ಗುರು.